0: ಅಂತತು ಗತ್ವಾ ಸಾಂಜೆ ಸಮಯ ಸಾನಂದ ನೃಪು ಗಯೌ ಕೇಕೈ ಗೇಹ್ ಲೇಕಿನ್ ಕೋಪ ಭವನ ಸುನಿ ಸಕುಚೇವು ರಾವು ಡರ್ ಕೆ ಮಾರೆ ರಾಜಾ ಕೆ ಪೈರ್ ಆಗೆ ನಹಿ ಉಠತೆ ಕೈಸಿ ವಿಡಂಬನಾ ಹೇ ಸ್ವಯಂ ದೇವರಾಜ್ ಇಂದ್ರ ಜಿನ್ ಕಿ ಭುಜಾಓ ಕೆ ಬಲ್ ಪರ್ ರಾಕ್ಷಸೋ ಸೆ ನಿರ್ಭಯ ಹೋಕರ್ ನಿವಾಸ ಕರ್ತಾ ಹೇ ಔರ್ ಸಂಪೂರ್ಣ ರಾಜಾ ಲೋಗ್ ಜಿನ್ಕಾ ರುಖ ದೇಖ್ತೆ ರಹತೆ ಹೇ ವಹೀ ರಾಜಾ ದಶರಥ ಸ್ತ್ರೀ ಕಾ ಕ್ರೋಧ ಸುನ್ಕರ್ ಸೂಖ ಗಯೆ ಸಭಯ ನರೇಶು ಪ್ರಿಯಾ ಪಹಿ ಗಯೌ ದೇಖಿ ದಸಾ ದುಃಖ ದಾರುಣ ಭಯೌ ರಾಜಾ ನೆ ದೇಖಾ ಕೈ ಕೈ ಜಮೀನ್ ಪರ್ ಪಡಿ ಹೇ ಪುರಾನಾ ಮೋಟಾ ಕಪಡಾ ಪಹನೆ ಹುಯೇ ಶರೀರ ಕೆ ಸಭೀ ಆಭೂಷಣ ಉತಾರ ಕರ್ ಫೇಂಕ್ ದಿಯೆ ಹೇ ಶ್ರೋತಾಓ ಉಸ್ ದುರ್ಬುದ್ಧಿ ಕೈಕೇಯಿ ಕೋ ಯಹ ಕುವೇಶ್ ಕೈಸಾ ಲಗ್ ರಹಾ ಥಾ ಮಾನೋ ಭಾವಿ ವಿಧವಾಪನ್ ಕಿ ಸೂಚನಾ ದೇ ರಹಾ ಹೋ ಕಿಸೀ ಪ್ರಕಾರ ರಾಜಾ ಕೈಕೇಯಿ ಕೆ ಪಾಸ್ ಗಯೆ ಔರ್ ಕೋಮಲ್ ವಾಣಿ ಮೇ ಬೋಲೆ
1: ಪ್ರಾಣ ಪ್ರಿಯ ತುಮ್ ಕಿಸ್ ಲಿಯೆ ರೂಠಿ ಹೋ ಹೇ ಸುಮುಖಿ ಹೇ ಸುಲೋಚನಿ ಹೇ ಕೋಕಿಲ್ ಬಹನಿ हे गजगामिनी मुझे अपने क्रोध का कारण तो बता अनहित तोर प्रिया केई कीन्हा केई दुई सिर केही जम चैलीन्हा कहू केही रंग कही करौ नरेसु कहू केही नृपही निकासो देसु प्रिय देवता भी अगर तुम्हारा शत्रु होगा तो मैं उसे भी मार सकता हूं कीड़े मकौड़ों के समान वे सारे नर नारी तो चीज ही क्या है सुंदरी तुम तो मेरा स्वभाव जानती हो